ಜ್ಞಾನಂದನ ಭಗವಾನಿಗೆ, ಶ್ರೀ ಕೌಶಲ್ಯಾನಂದನ ಭಗವಾನಿಗೆ, ಶ್ರೀ ನಸರಸನಂದನ ಭಗವಾನಿಗೆ, ಶ್ರೀ ಕೇಕೇ ನಂದನ ಭಗವಾನಿಗೆ, ಶ್ರೀ ಸುಮಿತ್ರಾನಂದನ ಭಗವಾನಿಗೆ, ಶ್ರೀ ಚಾರೋಭಯ್ಯನಿಗೆ, ಶ್ರೀ ಹನುಮಾನ್ಜಿ ಮಹಾರಾಜಿಗೆ, ಶ್ರೀರಾಮ ಜನ್ಮಭೂಮಿಗೆ, ಶ್ರೀ ಕೃಷ್ಣ ಜನ್ಮಭೂಮಿಗೆ, ಶ್ರೀ ಕಾಶಿ ವಿಶ್ವನಾಥಿಗೆ, ಶ್ರೀ ಅಯೋಧ್ಯಾ ಧಾಮಿಗೆ, ಶ್ರೀ ಸರಿಯೂ ಮಹಾರಾಣಿಗೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯ ಜಿ ಮಹಾರಾಜಿಗೆ, ಓ ಸ್ವಾಮಿ ಶ್ರೀ ತುಳಸಿದಾಸ ಜಿ ಮಹಾರಾಜಿಗೆ, ಸಮಸ್ತ ಪೂರ್ವಾಚಾರ್ಯೋಗಿ.